ye jai na mo ron ka do sagbe o ekun fedin o ye na bo yin si sutan ye jai na mo ron ka sagbogbe o ekun ndo nde ni ti o aka.